ಪಾಯ ಹರಸ ಪಾಯ ಪಲ್ಲ ಪಿಯ ಹರಸ ಬಹುಣ ತೃಷ್ಣ ಲಾಗ ಆಯಿ ಹರಸ ಕರ್ಮೀ ಪಾಯ ಸತ್ಗುರು ಮಿಲ ಜಿಸ ಆಯ ಕಹ ನಾನಕ ಹೋರ ಅನ್ನ ರಸ ಸಭ ವಿಸರೇ ಜ ಹರ ಬಸ ಮನ ಆಯ